ಸಂತೋಷ ಹವಾ ಮತ ವಾಲಿ ಫಿಜಾ ಸಂಸಾರ ಸುಹಾನಾ ಲಗತಾ ಹೈ ಮತ ಹೋಶ ಹವಾ ಮತ ವಾಲಿ ಫಿಜಾ ಸಂಸಾರ ಸುಹಾನಾ ಲಗತಾ ಹೈ ಕರ ಲೇ ನಾ ಕಿಸೀ ಸೇ ಪ್ಯಾರ ಕಹೀ ದಿಲ್ ಅಪನಾ ದಿವಾನಾ ಲಗತಾ ಹೈ ಮತ ಹೋಶ ಹವಾ

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್.

0: ಪಡ್ಕೊ ಪ್ರೊಮೋಸ್ ನಿಂದ ಅರ್ಥ ಸಾಂಗ್ ಸ್ಟೇ ಟ್ಯೂನ್.
1: ಬತುಕಮ್ಮ ಪೂಲ ಸೋಯಗಮ್
2: ಬೋನಾಲ ಜಾತರ ಉತ್ಸಾಹ
1: ಒಗ್ಗು ಕದಲ ಮೇಳವಿಂಪು
2: ಬೇರೆ ನಿತ್ಯ ವೀರತ್ವ
1: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
2: ನಿರ್ಮಲ್ ಕಲಲ ಅಂದಂ
1: ಸಕಿನಾಲ ರುಚುಲು
2: ಸರ್ವಪಿಂಡಿ ಸಂಪ್ರದಾಯ
1: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
2: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
1: ಪ್ರತಿ ಕದನು
2: ಪ್ರತಿ ಗಾದನು
1: ಒಡಿಸಿಪಟ್ಟಿ
2: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
1: ಮೀಕಂದಿಸ್ತುಂದಿ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ

ವೆಲ್ಕಮ್ ಬ್ಯಾಕ್, ಆಪ್ ಸುನ್ ರೇ ಹೇ ನಮಸ್ತೆ ಹಲೋ ಆದಾಬ್, ಆನ್ ಆಕಾಶವಾಣಿ ಎಫ್ಎಂ ರೇನ್ಬೋ 101.9. ತೊ ಹಮ್ ಬಾತ್ ಕರ್ ರಹೇ ಹೈ ಲ್ಯಾಂಡ್ಲೈನ್ ಫೋನ್ ಕೆ ಬಾರೆ ಮೇ, ರೈಟ್? ತೊ ಅಬ್ ಬಾತ್ ಕರ್ತೆ ಹೈ ಉಸಿ ಲ್ಯಾಂಡ್ಲೈನ್ ಕಿ ಜೊ ಆಜ್ ಕೆ ಬಚ್ಚೋಂ ಕೋ ಜ್ಯಾದಾ ಕನ್ಫ್ಯೂಸಿಂಗ್ ಲಗ್ ಸಕ್ತಾ ಹೈ, ವೊ ಹೈ ರೋಟರಿ ಫೋನ್. ವೊ ರಾಂಡ್ ಡಾಯಲ್ ಯಾದ ಹೈ? ನಂಬರ್ ಡಾಯಲ್ ಕರ್ನೆ ಕೆ ಲಿಯೆ ಫಿಂಗರ್ ಕೋ ಅಂದರ್ ಡಾಲ್ನಾ ಪಡ್ತಾ ಥಾ, ಔರ್

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಮ್ಮ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗು
0: ಪ್ರತಿ ಕದನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: ಮೀಗಂದಿಸ್ತುಂದಿ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ